ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಆಕಾಶವಾಣಿ ರೇಡಿಯೋ ಫಾಹುನ್ ಕೆ ಸುನ್ನೆ ವಾಲೋ ಆಪ್ ಸಭೀ ಕೋ ಹಾರ್ದಿಕ್ ಸೇ ಸ್ವಾಗತ್. ಯೇ ಪಲ್ ಯೇ ಸಮಯ ಆಪ್ ಸಭೀ ಕೋ